ಮಗರೆ ಗಮದಾನಿ ಮದನಿ ಗಮನಿದಾನಿ ಮನಿ ನಿದ ಮದದ ಮಗರೆ ಗಮದಾನಿ ಮದನಿ ಗಮನಿದ ಗಮದಾನಿ ನಿಧಾನಿ ಗಮ ಮಗರಿ ದಾನಿ ಮದನಿ ಧರೆರೆ ದಾನಿ ದಾನಿ ಮದನಿ ಗಮದ ಮದಾನಿ ದ ಮಗರೆ ಗಮ ಮಗರೆ ದಾನಿ ರೆ ಗರೆ ಗಮದಾನಿ ನಿಧ ರೆ ಗರೆ ನಿನಿ ದಾನಿ ಮದನಿ ರೆ ಗರೆ ಧರೆರೆ ನಿನಿ ಧಮದಾನಿ ನಿಧ ನೀನಿ ಧಮದಾನಿ ದಮ ಗಮದ ಮದಾನಿ ದಾನಿ ಧಮದಾರಿ ದಾನ ದಾನಿ ಧಮದಾರಿ ದಗ ಮಗರೆ ದಾನಿ ದಾನ ಧಮದಾರಿ ದಗ ನಿರೆಗೆ ದಾನಿ ದಾನ ಧಮದಾರಿ